dofa obema buo wa ni da so asa e wo bre mu obi aso ntume mawa me ka che o sese nyame a wo som no na ye Israel nyankopon obeje wo nyame beje wo.